ಮಥಂಗ್ ಲೊಕ್ಕಚ್ಚರಿಬ ಎಸ್ಎಂಎಸ್ ಅಸಿನ ಇಬಿರಕ್ಲಿ ಆಲ್ಬಮ್ ಇಸೈ ಅಮತ ತಾಜಗೆ ಇಸೈಗಿ ಮಮಿಂಗ್ದಿ ಬುಲೆಟ್ ಬುಲೆಟ್ ಐಗಿ ಮಿಂಗ್ನಾ ತೆಂಥಾ ಮರೊಂಗ್ ಬಂದಗಿ ಸನಾಥೋ ಯುಮ್ನಾಮ್ ತಬಿನಿಂಗ್ಬ ವಿಕಾಶ್ ಬೋರಿಸ್ ರಾಹುಲ್ ವಿಶಾಲ್ ಅನಿಲ್ ಅಮದಿ ಕೊರೌಗ ಪುನಃ ತಮಿನ ಜಗೆ ಇರಾಯ್ ನುಮಿತ್ತ ಸೋಯ್ದನ ತಬಿರ ಉ ಹೈದನ ಇಬಿರಕ್ಲಿ ಮರುಪ್ ಸಿಂಗಿದಮಕ್ತ ಖುದೋಲ್ ತಮ್ಜರಿ ಕಬೀರಾ ಸುಖಾಮ್ ಅಮದಿ ಎ ಕೆ ಯಾಂಗೋಯ್ ಅನಿಗಿ ಅಪುನ್ಬ ಖೊಂಜಲ್ದ ಖೈದೇಮ್ ಇಮೋನ ಸೈರೆಂಗ್ಬ ಅಮದಿ ಎ ಕೆ ಯಾಂಗೋಯ್ ಮಸಾಮಕ್ನ ತೈರಾಂಗ್ಬ ಇಸೈ

0: ಹೌಸಿ ತಾಕಿವದು ಆಕಾಶವಾಣಿ ಲಾಗಿ ಪಾವುತ್ತ ಕರಿ ಐಗು ದೈವ ಕೀನ ಪೋಪ್ಪ ನಿಪಾನ್ ಶುವ ಅಂಗಾಂಗದಿ ಮಕುತ್ತ ನತ್ತೆ ನತ್ತೆ ಮದು ಐನ ಥೊಲ್ಲಾಯ ಐ ಮಥುರಾಗಿ ನಿಂಥೌನೆ ಮದುಗಿ ಮಮಾಂಗ್ ಮಕ್ತದ ದೈವ ಕಿ ಐನ ಠಾಂಗ್
1: ತಕ್ಕವಿ ಮಹಾರಾಜ್ ಲೈ
0: ಜೈ
1: ಕವಿ ಉನೆ
2: ಮಹಾರಾಜ್
0: ಕರಿ ಮತ ಕೌ ಬಗೆ
2: ಖೇತ್ರಿಗೆ ನಿಂಗೆ ಥೌರೆಲ್ಲ ಮನ ನಸಲ್ ಲೋಯ್ಜರಿಬಿ ನುಪಿ ಜಾಯಿಬು ಹಾಪಿಗೆ ಹೋನಬಿ ನತ್ತೆ ದದಾ ಐಬು ಆಗ್ಬಿ
0: ದೈವಕೆ ದೈವ ಬಾನಿ ತಾವದಗಿ ಐ ಥಮೋಯ್ ನುಂಡ ಅಕ್ಕಿಯ ಫಂಗವ ಪಳ್ಳೋಯ್ಗೆ ಮೈರಿಯ ಮನ ಶಾಖಲ ಮೈರಿ ಅಶಿದ ಐಗಿ ನುಂಶಿ ಜರಬಿ ಸನ್ನುಪಿ ನಂಗು ಹುಂಜನ್ ಬನ್ನತ್ತನ ಸಂಶಯ ತೋಪ ಉಪಾಯ ಸಹೋದ್ರ ವಾಸುದೇವ್ ನ ಕೊಯ್ಪು ನಮಕ್ ಲೋಯ್ನ ತಾರಿವನಿ ಆಕಾಶವಾಣಿ ಲಾಯಿಗಿ ಪಾವುಜೆ
1: ಹೇ ನಿಮ್ ಥೌರೆ ಲಥೋಯ್ವ ರಾಜ ರಾಜೇಶೋ ಪುಂದಮಕ್ ತಾಜ ಅದುದಿ ಮಹಾರಾಜ್ ಪುಂದಮಕ್ ತಾಜ ಅದು ನುಪಿ ಅಂಗಾಂಗ್ ಸನ್ ಬ್ರಾಹ್ಮಣ್ ಹಾತ್ಲುರವದಿ ಕುಂಭಿ ಪಾವ್ ಕವನರೋ ತಲುಪ್ಲಗನಿದೋ ಮಹಾರಾಜ್ ಆಶಂಗನಿ ಮಹಾರಾಜ್ ಅದು ಕಿಶ ಮತಕ್ತ ನುಂಸಿ ಜರವಿ ನಚನ್ಗೆ ಶುವ ಮಂಗೋಲಸೆ ನರ್ಮೇತ ಜೈಕತದಿ ತಾನ್ಬಿಗನು ಮಹಾರಾಜ್
0: ಕುಂಭಿ ಪಾವ್ ನರ್ಮೇತ ಜೈ
1: ಮಹಾರಾಜ್ ತಕ್ಕವಿ ಮಹಾರಾಜ್
0: ಬಸುರೆ ಕುಂಭಿ ಪಾಪ್ ನರೋಕ್ತ ಮಪೋ ಕಯಾ ಲುಪ್ತ ಲೈವ ತಾರ
1: ಕೃಷ್ಣ
0: ಈ ಸಂಗಿ ಶುಭ ವಿವಾಹ ಶುಭ ಮಂಗಲ ಕೃಷ್ಣ ಬಸುದೇವ್ ಹೂ ಚೇಲವ ಹೂಗಿ ಮಹಿ ಯಾಂಗದವ ಪಾಂಬಿಯದು ಮರು ಢಂಗ ಯಂಥಲ್ಲವ ಕಂಸಗೆ ಮೆಟ್ಟು ಕಂಸಗೆ ಮೆಟ್ಟು ಅದು ಪಕ್ಕದವರಿಗೆ ದೈವಕ್ಕೆ
1: ಮಹಾರಾಜ್ ಕುಲಾಯ್ ಥದುಪಿಯು ಮಹಾರಾಜ್ ಕುಲಾಯ್ ಥದುಪಿಯು ತಪ್ತವಿಯು ಮಹಾರಾಜ್ ಚಿನ್ನವ ಮಿ ಪಾಯು ಪುನ್ನಮಕ್ ಥದುಪಿಯು ಅಸಾವು ಪುನ್ನಮಕ್ ಮಹಲ್ಲಿನೇ ಭೋಜರಾಜ್
0: ವಾಸುದೇವ್
1: ತವಿಯು ಮಹಾರಾಜ್ ವಶಿ ಬೋಸುದೇವನ ನಮಾಂಗ ವಸಕ್ಷರಿ ಭೋಜರಾಜ್ ನಚನ್ ನುಪಿ ದೈವಿಕೆ ಗದ್ಬದಗಿ ಪೋಲಕ್ಕದ ಮಂಗಾಂಗ್ ಪುನಮಕ್ ಅಮತ್ತ ಖಾಕ್ತನ ಭೋಜರಾಜ್ ಗೆ ತರೋಂದ ಕಥೋಕ್ತಗೆ ಮಹಾರಾಜ್ ಅಲ್ಲಾಂಗ್ ಪುನಮಕ್ಕದು ಮಹಾರಾಜ್ ನಚನ್ಗೆ ಮತ್ವಾಯ್ತದಿ ಕಂದಿಯು ಮಹಾರಾಜ್ ನಚನ್ಗೆ ಮತ್ವಾಯ್ತದಿ ಕಂದಿ
0: ವಸುದೇವ್ ನಂಗಿ ವಾದಗಿ ದೈವಕೀವು ಐನ ಕಲ್ಲವನೆ ನಹ ಕ್ಷೇತ್ರಿನಿ ಕ್ಷೇತ್ರಿಗಿ ಮಥೋನಿ ದೈವಕಿ ನಂಶಿತ ನಮಿತ್ತ ನಸಾ ಉರಕ್ಲವ ಮತಂದ ನಬುಂ ಐಬು ನುಂಶಿದದುನ ನಸಾಗಿ ಪ್ರೇಮ್ನ ಕಂಖಿದುನ ನಸಾವು ಪೀದನ ಲೋತ್ನ ಥಂಖಿವ ಥೋಕ್ಲವದೆ ಮತಂ ಮದುದ ಕಂಶವು ಫತ್ತೆ ಹಾಯ್ಗನೋ ಲೈತನ ವಂಶಗಳನ್ನ
1: ದೈವಕಿ ಪುಂದ ಚಿನ್ನದ ನಿಮಿ ಪಾಯ್ರೆ ನಿಂಗಾಯಿ ಕರೆಸಲೈತೆ ದೈವಕಿ ನಿಪಾನ್ ಸುವೆ ಚಾದಿತ್ತದೆ ಮಹಾಕ್ಯ ಮಿರಿಟಿನಿ ಹರಿ ಅದುಗ ಅತ್ತೆ ಎಂಗಾಂಗ್ ಪುಂದ ಮಕ್ತೆ ಮಹಾಕಿ ಯಜ್ಞವನತ್ತೆ ಮಂಗೊಂದ ಕರಿ ಶುಕಾನವಲೈತೆ ಹಾಯ್ವಸೆ ತಸೆ ಎಂಗೊಂದ ಕಣಲಕ್ನವನಿ ದೈವಕಿ ಅದುನ ಇಚ್ಛಾಸಿಗೆ ಮತಕ್ತ ಮಹಾಕ್ನ ಓಟ್ಪ ನೈವ ತೋರಕ್ಕೆ ಹಾಯ್ವಸೆ ಐದಿ ಥಾಜವಂಗಂದೆ ದೈವಕೆ ಐದಿ ಥಾಜವಂಗಂದೆ
2: ಅದು ವೈಭವ ಐಗಿ ಪುಕ್ನಿಂದ ಮಿಕು ಅಮ ಭಾವ ತಪ್ತವಂಗಂಜತೆ
1: ದೈವಕೆ
2: ಮಹಾಕು ಐನ ಥಾಜವಂಗಂಜತೆ
1: ತಪ್ತ ಕೋನೆ ದೈವಕೆ
2: ನೋಂಗ್ ಮನತ್ರಗ ನೋಂಗ್ ಮದೆ ಮಮಾಯಿಗಿ ಥಾದಗಿ ಇಸಾವು ಮುಂದುನ
1: ಪೂಕ್ಷಿಗನೆ
2: ನತ್ರಗ ಮಮಾಮ ಪಾವೋರಿ ಬೈ ಕೊಯ್ಗಿ ಮಾಂಗ್ ಮಕ್ತದ ಕರಿ ಸುಖಂ ಜದ್ರಿ ಬೈ ಸಾಸೆ ಹಾತ್ ಕಗದಿ ಅಮೃತ ಸುನತನ ನಿಪಾಲ ಮಮಾಯಿಗಿ ಥಾದಗಿ ಇಸಾವು ಮುಂದುನ ಹಾತ್ಕಿಗನೆ
1: ಕೊನೆ ದೈವಕಿ
2: ವಾಕಲಸಿನ ಕುಪ್ಲವಿ ಕರಂಬ ಮಮಾವೊಯ್ಬಿನ ನಿಂಗಾಯ್ದನ ತಪ್ಪವ ನಂಗಲಿ
0: ದೈವಕಿ
2: ದಾ ಮಹಾರಾಜ್
0: ಕದಾಯ್ ಅಂಗಾಂಗ
1: ಭೋಜರಾಜ್
2: ಹಾಕ್ಪಿ ಹೈಬ ದಾ ಮಹಾರಾಜ್ ನಚನ್ ಬುಂಗ್ ಹಾಕ್ಪಿ ಮತಂ ಖರದಂಗಿ ಇಸಾಬು ಕೊಂಜಕಿಗೆ ಅಂಗಾಂಗ ಸೆ ಮಹಾರಾಜ್ ಗೆ ನವನತ್ತಿ ನಚನ್ ಗೆ ಅಹಾಂಬ ಫಂಜವೈ ಸಾನಿ
0: ದೈವಕಿ
2: ಮಹಾಕ ಸೀಬುದರಿ ನಹಾಂಗ ಕಣ್ಬೀರ ಮುನೇ ಮಹಾರಾಜ್
0: ದೈವಕಿ ದೇವರ್ಷಿ ನಾಡಿಗಿ ವಾ ತಾವದಗಿ ಅಶುಂಬ ಮಶಕ್ಕಂಗ ಐನ ಅಮುಖನ್ನಂಗ ಆಕ್ತಿವ ಗಮ್ಲರೋಯ್
2: darama masakang draba minung siau draba ningtau aigi purai banadi mapa mawai tuna suma sagi wasak ngagna bagi damakta nangon daigi sabu laina pitok pangami adubu boja bangsagi ningtau rela manadi ngasi mahaki wasak adu ngak pangakta ba
1: daibaki nabung aigi yakna ting khang layo da bari now so shoot Mari, manga di matangda taruk di matangda tare,
3: Bhagavan
1: di matangda, tare di matangda.

0: ഗഗന സദൃശം ലക്ഷ്മി വന്ദേ വിഷ്ണു ജഗത്യഹരി ഹേ ദയാമോ ബന്ധു ദിനനാ പാപ ചെല്ലവനായനിക കടമ്പു പൊയ്നകി പോ അവസേ കൂപ്പിക കണ്ണുനെ
1: ജഗത് കി നാരായൺ ನನಗೆ ಅವಾಬಸೆ ಕೊಪ್ಪಿಗೆ ಕಣ್ಬಿಡುನ ನನಗೆ ಮಾಂಗದರ ಸಂಪಿನ ಬಿರಿ ನನಾಯ್ಬು ಕಣ್ಬಿಯು ಪೊಗ್ಮಿನ್ನವ ಮಸನ್ಬು ಅಪೋಕ್ಪಮ ಪಾವುನು ಸೀವ ಕಂಗ್ರವ ಪಾಪಿ ಕಂಸಗೆ ಐತ ಸಾರದಗಿ ನನಾಯ್ಬು ಕಣ್ಬಿಯು ದಿನನ ಕಂಬಲೊಯ್ಬ ನಾಯ್ದ್ರವ ಅವಾಬಗಿ ಪಾಸಿದಗಿ ತೋಲವ ನನಾಯ ನೀವು ಕಣ್ಬಿರೋಗವ ದಿನನ ചപ്പ മാനവ നഷാമത്തം മാനവ അതോപ ശക്തം നമ്മൾ
0: നഷാമോയ
1: ಗೋಕುಲದಾನಿ ಜಶೋದಾಗಿ ತಂಪಾಡ್ತಾಳ ಅದು ತುಂಬ ಕಂಶವು ಹಾಕ್ತಾರೆ ಕಶಂ ಚಂದ್ರ

0: ಒಯ್ಲಿ ಹೇ ರಾತ್ರಿ ಕಮಲಿನಿ ಕನಾಗಿ ಸಂದ ತೋಲುಗದುರಿ ಲೈರಾಂಗ್ ಪರಿಯಂಗು ನಹಾಕ್ ನೆಲೆಯಂಗ್ಲಿ ಪರಿಯಂಗ್ ಅದು
1: ಲಲಿತಾ
0: ನಹಾಕಿ ಪ್ರಾಣ ನಾಥರಿ ನನಾಗ್ ಮುಕ್ಕನ್ನಲಾಗ್ಲರು ನೇರ
1: ಲಲಿತಾ
0: ಸಾನವಿ ಕರಿನೋ ನಹಾಕ್ ನ ಹಾಯಿರಿ ಬದುಗೋ ಐಗಿ ಥವಾಯಿಗಿ ಮಬುಮೋನ ರಾಧಾ ಐಬು ಕರಿಗಿದಮಕ್ ಸಾವುರಿಬನು ಐನ ಇಬುಮೋ ಮಹಾಕಿ ಮಫಂದ ಕರಿ ಲಾನ್ಖ ಬಗೆನೆ ಸಖಿ ಸೋಭಾನು ನಂದಿನಿ ನಬುಮೋ ಶ್ರೀ ಕೃಷ್ಣ ಚಂದ್ರನ ರಾಧೇ ನಹಾಕು ಸುಬಲೈತಿ ಅದು ಉಕ್ಸೇಲ್ ಪತ್ರವ ಕಂಸಗಿ ಮನಾಯ ಓ ಕುರನ ಇಬುಮೋ ಬುಲೌ ಬುಲಾಗಿ ಹಾಯಿ ಇಬುಮೋ ಸುಮೋ ತುರ ಛತ್ರಾಗಿದ ಮಕ್ತ ಸೇಮ್ ಸಾಕ್ರಿಯಾಯ ನಿರಾಯ್ತ ರಾಜೇಶ್ವರಿ ಇಬುಮೋ ಮಹಾಗ್ನ ಲೇಂಕ್ರವದಿ ಲೈಕೋಕ್ತ ಲೈರಾಂಗ್ ಸಾಲರೋಯ್ ಲೈಕಾದ ಕೊಯ್ ಮೂನಂಗ್ಲರೋಯ್ ಪಂಚೋಮ್ ಸೂರದ ಕೋಕಿಲ್ ನ ಕೋಂಗ್ಲರೋಯ್ ನಿಂತಿ ಜರಬ ಬ್ರಜ ಬಿಂದ ಬೋಲಸಿ ಬ್ರಜ ಗೋಪಿಯ

ಕನ್ನಡಾಯ ರಹಿ ಸಿಗಿ ಸಾತ್ ಸಿಗಿ ಸಾತ್ ಸಿಗಿ ಸಾತ್ ಸಿಗಿ ಸಾತ್ ಸಿಗಿ ಸಾತ್ ಶರಮಾಯ ರಹಿ ಸಾಗರ್ತಾಯ ರಹಿ ಪಲಕಾಯ ರಹಿ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ತಿನ್ನ ಇದರ ಬಂದ ಲಹರ ಈ ಕೃಷ್ಣಕ್ಕೆ ಮುಖ ಪದ ಸಜಿಲೆ ಲಗಿ ರಾಧಾಗಿ ಝೂಮ್ ಝೂಮ್ ಝೂಮ್ ಛನ ನನ ನನ ನನ ನನ ಪರ ಆಪಿ ಆಪ್ತೆ ಭಜನೆ ಲಹಿ ಭಜನೆ ಲಹಿ ಭಜನೆ ಲಹಿ ಲಂಬಾ ಸಾಗು ಘಟ ಕಾಡಲಿಯ ಬಂಧೀ ಧುವೋ ಪರ ಝೂಮ ಗೈ ಅರೆ ತರಪ ಗಗರಿಯ ಮೋಹನಿ ಮೋಹನ ಕಿ ಔರ ಹಿ ಧುಮಕಿತ ಧುಮಕಿತ ಧುಮಕಿತ ಧುಮಕಿತ ಮೈ ಗೈ ಕೃಷ್ಣ ಕನ್ಹಯ್ಯಾ ನಟ ಘಟನೆ ರಾಧಾ ಕಿ ಕನ್ಹಯ್ಯಾ ಧಾಮ ಲೈ ರಾಧಾ ನೆ ಪುಕಾರಾ ರಾಧಾ ನೆ ಪುಕಾರಾ ಹಾಯ ಗೈ ಕೋಯ್ ಆವ ಸಖೀ ಕೋಯ್ ಆವ ಸಖೀ ಫಿರ ಹಾಥ ಸುಡಾ ಕರ ಬೋಲಿ ಹಟೋ ನೀಲಾ ಫಿರ ಹಾಥ ಚುಡಾ ಕರ

0: brangiar yamna kanaraba logi vitamin amani brangiar sizuna bana phau pambibu leina tinadagi ngakthokpa ngami phau pambibu macha hena puthok handuna puthok hengalali saudam thiba amadi mara satpa ngamdaba pambi sing ham ham lawna chaholi brangiar sizuna bana hargi chang hanthan baya sangam amada supna tagi kg ani dagina kg ani makai phawa sizuna baya fangfam adom gi manak nakpa tilhat hidak yonfam sing sizuna biyu brangiar
1: Season of you, season of you. Kebuka, kebuka, kebuka. Hogi Satira Patil, Wahikamati Nungyan Kidamak, UPL Limited Putopa, Malemda Matangara Patil Arhidakni, Kebuka, Lau Sangamamada, Kebuka Kiluanitan Saikibata, Saikiban Mitudigi, Novit Humputrata Red Fawdi, Wahikamati Nungyan Akokibana, Foglopa Pawda, Wahikamati Nungyan Tagani Hibigi, Akibale Rerui. Season of you, Kebuka, Kebuka. Fangfam, Oaina Bruce, Tangal Bazar Imphal Amadi, Atay Lohida Yonpam Singh.
2: Lomi Ichilinau Singh Nungairaba Paujel. Lagli Balorok Panthasi the Season and Nabagidamak, Low Yainaba, Low Kaunaba Charu Punaba, Low Koinaba Tractor, Low Kauye Machina Chingba, Mangjon and Labi Ningba Singda, Lupali Singh Kuntra, the Gilupalak, Amapaubagi, Discount Pijeri, Loinana, Mangjon and a Booking, Tobina Bagi Kodong Chabasutam Jerry, Nashimak, Kwaketel Haino Kongembi, near Lamdong Ground Manaka Leba, ISO Certified Funglaba, EDC Agro Division Palm the Lak Biduna, Akupamarul Kangbiraba Yagane.
3: Across X, Wahiki Waningai Oidri, Hokiba Sehi English Singani Kunitoidagi, Manipurgilo Panda, Sehimari Chupna Sizina Dunalakuda, My Park Dunalaklaba, Across X Sizina Biu, Pohun Krava, Amadilin Krava Matung, Numid Humpumangani Dagi, Hundrani Sukraba, Wahik Sukta Tadriba, Amadita Krabalo Panda, Hidak Asika Tokpiu, Hidak Asina, Mui with the Kanapa Piba, Nga, Tintro, Karo in a Singba, Sihandi, Across X, Fungfam, AR Agro. Kaisampat amadi adong naknaba tilhat hidak yonfam sing
4: thorum ta biri basa kasbani imphalgi thorum paringni haujin nidangi pung taret makhai tare manipuri da pau tabirase
5: akasbani imphal maibam dizamali na pau pazri Ahanbada Maroi Bapau. Leibaki ate mapam singa loyana Manipur dasu was asking numit hayang pangtokani. Numit a siga marilena, rise of palamasung mukimatrina, Manipurki was asking the yaipapauzel piragli. Leibaka sigi kankalaba was a Maripuri toita, Rasrapati Draupati Murmuna, hayang national thesis a warpitun ikai kumagani. Mana pangatang basingi manunda, Manipur digi was a ani yauri. Mukhyamantri Yumnam Khemsana Kangpo Pichilagi El Sampai Village da satuna mapam adu da paikaliba water supply project yengsin khre Leiba ki atai mapam sing da pangthok na bukum Manipur da sungasi Bhagavan Sri Krishna gi mapok namit Janmashtami gi thorum pangthokli amasung National Commission for Protection of Child Rights na Pan India Rescue and Rehabilitation Campaign da angang lising ahum sani pan hena kan mangam khre Leibaki atai mapam singa loyana Manipur dasu oza singi numit hayang pangthokani. Oza gi numit lapada Rajyapal Ajoy Kumar Bhalla amasung Mukhyamantri Yumnam Khemsana lamdama sigi oza singa amasung lam kayada takpi tambibi gi thabak toriba miyoi singda yaipa pausel pirakli. Magi pausel da Rajyapal nahai inkhalak liba naha singna apaba wakhal khalanba amasung makhoi gi lamsat sajat chemada oza singna asobo thaudang lobaga loyana thaudang leiba mahiroi sing semduna saukhutpa samaj ama oilbada asobo thaudang lauri oza singna mahiroi singda mai masing khaknatana samaj asida karamna apaba mi ama oiba ngamgadagi haibadu taklibani magnai oza singi numit palana se dr sarbarpali radhakrishnan ki mapokumun palang marilena oza singna lauri ba thaudang bu ikai khumna ba urana ba kitamak pangthopani Mukhyamantri Yumnam Khemsana Magi Pausel Dai, Inkalangli Banaha Singhu Apaba Tungi Yumbirel Ama Sangalpada Oza Singh Lauri Bathaudang Yamna Singhani Ngaini. Numit Asina Lakpada Lamda Masigi Education System Mapangal Kankananaba Oza Singh Putna Honamin Rasi. ꯔꯥꯖ꯭ꯌ ꯊꯥꯛꯀꯤ ꯑꯣꯖꯥꯒꯤ ꯅꯨꯃꯤꯠꯀꯤ ꯄꯥꯂꯟ ꯊꯧꯔꯝ ꯔꯥꯖ꯭ꯌꯒꯤ ꯁꯤꯛꯁꯥ ꯕꯤꯚꯥꯒꯅ ꯁꯤꯟꯗꯨꯅ ꯍꯌꯦꯡ ꯏꯝꯐꯥꯜꯒꯤ ꯄꯦꯂꯦꯁ ꯀꯝꯄꯥꯎꯟꯗ ꯂꯩꯕ ꯁꯤꯇꯤ ꯀꯟꯚꯦꯟꯁꯟ ꯁꯦꯟꯇꯔꯗ ꯄꯥꯡꯊꯣꯛꯀꯅꯤ꯫ ꯊꯧꯔꯝ ꯑꯗꯨꯗ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟ ꯁꯤꯡ ꯑꯃꯗꯤ ꯔꯥꯖ꯭ꯌꯒꯤ ꯆꯤꯐ ꯁꯦꯀ꯭ꯔꯦꯇꯔꯤ ꯔꯥꯖꯤꯕ ꯁꯤꯡ ꯊꯥꯀꯨꯔꯅ ꯁꯔꯨꯛ ꯌꯥꯒꯅꯤ꯫ ꯊꯧꯔꯝ ꯑꯗꯨꯗ ꯀꯨꯝꯁꯤ ꯆꯍꯤꯒꯤ ꯁ꯭ꯇꯦꯠ ꯇꯤꯆꯔꯁ ꯑꯦꯋꯥꯔꯗ, ꯃꯦꯃꯦꯟꯇꯣ ꯑꯃꯁꯨꯡ ꯑꯦꯄ꯭ꯔꯤꯁꯤꯌꯦꯁꯟ ꯁꯥꯔꯇꯤꯐꯤꯀꯦꯠꯅꯆꯤꯡꯕ ꯌꯦꯟꯊꯣꯛꯀꯅꯤ꯫ ꯔꯥꯁꯇ꯭ꯔꯄꯇꯤ ꯗ꯭ꯔꯧꯄꯗꯤ ꯃꯨꯔꯃꯨꯅ ꯂꯩꯕꯥꯛ ꯑꯁꯤꯒꯤ ꯁ꯭ꯀꯨꯜ ꯑꯣꯖꯥ 99, ꯍꯌꯔ ꯏꯗꯨꯀꯦꯁꯟꯒꯤ ꯑꯣꯖꯥ 31 ꯑꯃꯗꯤ ꯃꯤꯅꯤꯁꯇ꯭ꯔꯤ ꯑꯣꯐ ꯁ꯭ꯀꯤꯜ ꯗꯤꯕꯂꯞꯃꯦꯟꯠ ꯑꯦꯟ ꯑꯣꯟꯇꯔꯄ꯭ꯔꯦꯅꯔꯁꯤꯞꯀꯤ ꯑꯣꯖꯥ 13ꯗ ꯍꯌꯦꯡ ꯅꯦꯁꯅꯦꯜ ꯇꯤꯆꯔꯁ ꯑꯦꯋꯥꯔꯗ ꯄꯤꯗꯨꯅ ꯏꯀꯥꯏ ꯈꯨꯝꯅꯒꯅꯤ꯫ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯗ ꯃꯍꯩ ꯃꯁꯤꯡ ꯇꯥꯛꯄꯤ ꯇꯝꯕꯤꯔꯤꯕ ꯈꯟꯒꯠꯂꯕ ꯑꯣꯖꯥꯁꯤꯡ ꯑꯁꯤꯅ ꯃꯈꯣꯏꯅ ꯃꯍꯩꯔꯣꯏꯁꯤꯡꯒꯤꯗꯃꯛ ꯊꯣꯏꯗꯣꯛ ꯍꯦꯟꯗꯣꯛꯄ ꯊꯕꯛ ꯊꯧꯔꯝꯁꯤꯡ ꯄꯥꯡꯊꯣꯛꯄꯒꯤꯗꯃꯛ ꯃꯅꯥꯁꯤꯡ ꯑꯁꯤ ꯄꯤꯒꯅꯤ꯫ ꯑꯣꯖꯥ ꯍꯥꯏꯕꯁꯤ ꯃꯍꯩꯔꯣꯏꯁꯤꯡꯕꯨ ꯃꯍꯩ ꯃꯁꯤꯡ ꯇꯝꯕꯤꯕ ꯈꯛ ꯅꯠꯇꯅ ꯃꯈꯣꯏꯒꯤ ꯄꯨꯛꯅꯤꯡ ꯋꯥꯈꯜꯕꯨꯁꯨ ꯑꯆꯨꯝꯕ ꯂꯝꯕꯤꯗ ꯂꯝꯖꯤꯡꯗꯨꯅ ꯑꯐꯕ ꯃꯤꯁꯛ ꯑꯃ ꯑꯣꯏꯍꯟꯅꯕ ꯊꯧꯗꯥꯡ ꯌꯥꯔꯤꯕ ꯃꯤꯑꯣꯏ ꯑꯃꯅꯤ꯫ 2027 ꯐꯥꯎꯕꯗ ꯂꯩꯕꯥꯛ ꯑꯁꯤꯕꯨ ꯕꯦꯛꯁꯤꯟ ꯚꯥꯔꯠ ꯑꯣꯏꯍꯟꯅꯕꯒꯤ ꯆꯪꯁꯤꯜꯂꯤꯕ ꯂꯝ ꯑꯁꯤꯗ ꯑꯣꯖꯥꯁꯤꯡꯒꯤ ꯊꯧꯗꯥꯡ ꯆꯥꯎꯅ ꯌꯥꯎꯔꯤ꯫ ꯅꯦꯁꯅꯦꯜ ꯑꯦꯋꯥꯔꯗ ꯐꯪꯒꯗꯕ ꯑꯣꯖꯥꯁꯤꯡꯒꯤ ꯃꯅꯨꯡꯗ ꯃꯅꯤꯄꯨꯔꯗꯒꯤ ꯑꯣꯖꯥ ꯑꯅꯤ ꯌꯥꯎꯔꯤ꯫ ꯁ꯭ꯀꯨꯜ ꯇꯤꯆꯔꯁ ꯑꯦꯋꯥꯔꯗꯇ ꯀꯣꯡꯕ ꯃꯈꯥ ꯅꯥꯟꯗꯩꯕꯝ ꯂꯩꯀꯥꯏꯗ ꯂꯩꯕ ꯂꯥꯏꯀꯣꯟ ꯑꯞꯄꯔ ꯄ꯭ꯔꯥꯏꯃꯔꯤ ꯁ꯭ꯀꯨꯜꯒꯤ ꯑꯣꯖꯥ ꯋꯥꯍꯦꯡꯕꯝ ꯒꯣꯕꯤꯟ ꯁꯤꯡ ꯑꯃꯁꯨꯡ ꯍꯌꯔ ꯏꯗꯨꯀꯦꯁꯟ ꯇꯤꯆꯔꯁ ꯑꯦꯋꯥꯔꯗꯇ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤꯒꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯗꯥꯟꯁ ꯑꯦꯟ ꯃ꯭ꯌꯨꯖꯤꯛꯀꯤ ꯑꯦꯁꯤꯁꯇꯦꯟꯠ ꯄ꯭ꯔꯣꯐꯦꯁꯔ ꯗꯥꯛꯇꯔ ꯄꯨꯈ꯭ꯔꯝꯕꯝ ꯂꯤꯂꯥꯄꯇꯤ ꯗꯦꯕꯤ ꯌꯥꯎꯔꯤ꯫ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯀꯥꯡꯄꯣꯛꯄꯤ ꯖꯤꯂꯥꯒꯤ ꯑꯦꯜ ꯁꯝꯐꯥꯏ ꯚꯤꯂꯦꯖꯗ ꯆꯠꯇꯨꯅ ꯃꯐꯝ ꯑꯗꯨꯗ ꯄꯥꯏꯈꯠꯂꯤꯕ ꯋꯥꯇꯔ ꯁꯄ꯭ꯂꯥꯏ ꯄ꯭ꯔꯣꯖꯦꯛ ꯌꯦꯡꯁꯤꯟꯈ꯭ꯔꯦ꯫ ꯏꯝꯐꯥꯜꯒꯤ ꯊꯥꯡꯃꯩꯕꯟ ꯑꯦꯔꯤꯌꯥꯗ ꯃꯔꯨꯑꯣꯏꯅ ꯏꯁꯤꯡ ꯄꯤꯔꯤꯕ ꯄꯥꯏꯞ ꯑꯊꯨꯕ ꯃꯇꯝꯗ ꯁꯦꯝꯖꯤꯟ ꯁꯥꯖꯤꯟꯅꯕ ꯃꯔꯤ ꯂꯩꯅꯕꯁꯤꯡꯗ ꯃꯨꯈ꯭ꯌ ꯃꯟꯇ꯭ꯔꯤꯅ ꯄꯥꯎꯇꯥꯛ ꯄꯤꯈꯤ꯫ ꯈꯣꯡꯆꯠ ꯑꯗꯨꯗ ꯄꯕ꯭ꯂꯤꯛ ꯍꯦꯜꯊ ꯏꯟꯖꯤꯅꯤꯌꯔꯤꯡ ꯗꯤꯄꯥꯔꯠꯃꯦꯟꯠ PHED ꯃꯀꯣꯛ ꯊꯣꯡꯕ ꯑꯣꯐꯤꯁꯤꯌꯦꯜꯁꯤꯡꯅ ꯍꯧꯖꯤꯛ ꯄꯥꯏꯈꯠꯂꯤꯕ ꯊꯕꯛꯁꯤꯡ ꯊꯥ ꯑꯃꯒꯤ ꯃꯅꯨꯡꯗ ꯂꯣꯏꯁꯤꯟꯗꯨꯅ ꯈꯨꯟꯖꯥꯁꯤꯡꯗ ꯊꯛꯅꯕ ꯏꯁꯤꯡ ꯐꯪꯍꯟꯕ ꯉꯝꯂꯒꯅꯤ ꯍꯥꯏꯅ ꯃꯨꯈ꯭ꯌ ꯃꯟꯇ꯭ꯔꯤꯗ ꯄꯥꯎꯗꯝꯈꯤ꯫ ꯃꯨꯈ꯭ꯌ ꯃꯟꯇ꯭ꯔꯤꯒꯤ ꯈꯣꯡꯆꯠ ꯑꯗꯨꯗ MLA ꯍꯥꯎꯈꯣꯂꯦꯠ ꯀꯤꯞꯒꯦꯟ, ꯍꯩꯈꯥꯝ ꯗꯤꯡꯒꯣ ꯑꯃꯁꯨꯡ ꯈꯨꯃꯨꯛꯁꯝ ꯖꯣꯏ ꯀꯤꯁꯟꯅ ꯄ꯭ꯔꯣꯖꯦꯛ ꯑꯁꯤꯒ ꯃꯔꯤ ꯂꯩꯅꯅ ꯄꯥꯏꯈꯠꯂꯤꯕ ꯊꯕꯛ ꯊꯧꯔꯝꯁꯤꯡ ꯃꯄꯨꯡ ꯐꯥꯅ ꯄꯥꯏꯈꯠꯅꯕ ꯁꯔꯀꯥꯔꯒꯤ ꯃꯥꯏꯀꯩꯗꯒꯤ ꯄꯥꯡꯕ ꯌꯥꯕ ꯃꯇꯦꯡ ꯄꯥꯡꯒꯅꯤ ꯍꯥꯏꯅ ꯐꯣꯡꯗꯣꯛꯈꯤ꯫ ꯄꯥꯏꯈꯠꯂꯤꯕ ꯊꯕꯛ ꯊꯧꯔꯝꯁꯤꯡ ꯑꯁꯤꯗ ꯑꯦꯜ ꯁꯝꯐꯥꯏ ꯚꯤꯂꯦꯖꯀꯤ ꯆꯤꯌꯥꯔꯃꯦꯟꯅꯁꯨ PHED ꯑꯣꯐꯤꯁꯤꯌꯦꯜꯁꯤꯡꯗ ꯃꯇꯦꯡ ꯄꯥꯡꯕꯤꯅꯕꯁꯨ ꯃꯨꯈ꯭ꯌ ꯃꯟꯇ꯭ꯔꯤꯅ ꯑꯥꯄꯤꯜ ꯇꯧꯔꯤ꯫ ꯇꯨꯡꯗ ꯂꯩꯃꯈꯣꯡꯒꯤ ꯈ꯭ꯔꯤꯁꯇꯥꯟ ꯁꯦꯟꯇꯔ ꯆꯔꯁꯇ ꯄꯥꯡꯊꯣꯛꯄ ꯃꯤꯌꯥꯝꯒꯤ ꯑꯣꯏꯕ ꯊꯧꯔꯝ ꯑꯃꯗꯁꯨ ꯃꯨꯈ꯭ꯌ ꯃꯟꯇ꯭ꯔꯤꯅ ꯁꯔꯨꯛ ꯌꯥꯈꯤ꯫ ꯊꯧꯔꯝ ꯑꯗꯨꯗ ꯁ꯭ꯔꯤ ꯈꯦꯝꯆꯥꯟꯅ ꯍꯥꯏ ꯏꯪ 2020 ꯃꯦ ꯑꯍꯨꯝꯗꯒꯤ ꯊꯣꯔꯛꯈꯤꯕ ꯏꯔꯥꯡ ꯑꯁꯤꯅ ꯃꯤꯑꯣꯏ ꯀꯌꯥ ꯃꯁꯥ ꯃꯁꯥꯒꯤ ꯃꯌꯨꯝ ꯊꯥꯗꯣꯛꯇꯨꯅ ꯂꯥꯟꯖꯦꯟꯅꯗꯨꯅ ꯂꯩꯔꯤꯕ ꯑꯃꯁꯨꯡ ꯍꯧꯖꯤꯛ ꯐꯥꯎꯕ ꯃꯁꯥ ꯃꯁꯥꯒꯤ ꯃꯌꯨꯝꯗ ꯍꯟꯖꯤꯟꯕ ꯉꯝꯗ꯭ꯔꯤꯕ ꯑꯁꯤ ꯌꯥꯝꯅ ꯂꯥꯏꯕꯛ ꯊꯤꯕꯅꯤ꯫ ꯃꯩꯇꯩ ꯑꯃꯁꯨꯡ ꯀꯨꯀꯤ ꯀꯥꯡꯂꯨꯞꯀꯤ ꯂꯥꯟꯖꯦꯟꯅꯗꯨꯅ ꯂꯩꯔꯤꯕ ꯃꯤꯑꯣꯏꯁꯤꯡꯅ ꯃꯁꯥ ꯃꯁꯥꯒꯤ ꯃꯌꯨꯝꯗ ꯑꯊꯨꯕ ꯃꯇꯝꯗ ꯍꯟꯖꯤꯟꯅꯤꯡꯕꯒꯤ ꯑꯄꯥꯝꯕ ꯐꯣꯡꯗꯣꯛꯄꯒ ꯂꯣꯏꯅꯅ ꯏꯔꯥꯡ ꯑꯁꯤꯅ ꯀꯥꯡꯂꯨꯞ ꯑꯅꯤꯃꯛꯀꯤ ꯃꯤꯑꯣꯏꯁꯤꯡꯗ ꯆꯞ ꯃꯥꯟꯅꯕ ꯑꯋꯥꯕ ꯑꯃꯗꯤ ꯈꯨꯗꯣꯡꯆꯥꯗꯕ ꯀꯌꯥ ꯄꯤꯔꯤ ꯍꯥꯏꯅꯁꯨ ꯃꯨꯈ꯭ꯌ ꯃꯟꯇ꯭ꯔꯤꯅ ꯅꯨꯡꯉꯥꯏꯇꯕ ꯐꯣꯡꯗꯣꯛꯈꯤ꯫ ꯃꯍꯥꯛꯅ ꯍꯥꯏ ꯃꯃꯥꯡꯗ ꯊꯣꯛꯈꯤꯕ ꯊꯧꯗꯣꯛ ꯀꯌꯥ ꯀꯥꯎꯊꯣꯛꯅꯗꯨꯅ ꯑꯩꯈꯣꯏ ꯃꯁꯦꯜꯒꯤ ꯃꯔꯛꯇ ꯅꯨꯡꯁꯤ ꯆꯥꯟꯅꯕ ꯑꯃꯗꯤ ꯊꯥꯖꯅꯕ ꯍꯟꯖꯤꯟꯅꯕ ꯑꯩꯈꯣꯏ ꯈꯨꯗꯤꯡꯃꯛꯅ ꯍꯣꯠꯅꯃꯤꯟꯅꯁꯤ꯫ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ꯍꯧꯖꯤꯛ ꯍꯧꯖꯤꯛ ꯂꯩꯃꯈꯣꯡꯗ ꯂꯩꯔꯤꯕ ꯄ꯭ꯔꯥꯏꯃꯔꯤ ꯍꯦꯜꯊ ꯁꯦꯟꯇꯔ ꯑꯁꯤ ꯀꯝꯃ꯭ꯌꯨꯅꯤꯇꯤ ꯍꯦꯜꯊ ꯁꯦꯟꯇꯔꯒꯤ ꯊꯥꯛꯇ ꯑꯣꯟꯈꯠꯅꯕ ꯌꯦꯡꯁꯤꯜꯂꯒꯅꯤ꯫ ꯊꯕꯛꯁꯤꯡ ꯑꯁꯤ ꯄꯥꯏꯈꯠꯄꯗ ꯃꯇꯝ ꯈꯔ ꯆꯪꯒꯗꯕ ꯃꯔꯝꯅ ꯈꯨꯜ ꯑꯁꯤꯒꯤ ꯈꯨꯟꯖꯥꯁꯤꯡꯒꯤ ꯑꯅꯥ ꯂꯥꯏꯌꯦꯡꯗ ꯃꯇꯦꯡ ꯄꯥꯡꯅꯅꯕ ꯔꯤꯖꯅꯦꯜ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯃꯦꯗꯤꯀꯦꯜ ꯁꯥꯏꯟꯁꯦꯁ ꯔꯤꯝꯁꯀꯤ ꯁ꯭ꯄꯦꯁꯦꯂꯤꯁ ꯑꯃꯁꯨꯡ ꯁꯨꯄꯔ ꯁ꯭ꯄꯦꯁꯦꯂꯤꯁ ꯗꯥꯛꯇꯔꯁꯤꯡ ꯂꯩꯃꯈꯣꯡꯗ ꯆꯠꯊꯣꯛ ꯆꯠꯁꯤꯟ ꯇꯧꯅꯕ ꯊꯕꯛꯁꯨ ꯄꯥꯏꯈꯠꯂꯒꯅꯤ꯫ ꯇꯨꯡꯗ ꯃꯨꯈ꯭ꯌ ꯃꯟꯇ꯭ꯔꯤꯅ ꯏꯝꯐꯥꯜ ꯋꯦꯁ ꯖꯤꯂꯥꯒꯤ ꯀꯥꯟꯇꯣ ꯁꯥꯕꯜ ꯈꯨꯜꯗ ꯆꯠꯇꯨꯅ ꯋꯤꯃꯦꯟ ꯋꯦꯜꯐꯤꯌꯔ ꯑꯣꯔꯒꯅꯥꯏꯖꯦꯁꯟꯒꯤ ꯃꯤꯍꯨꯠꯁꯤꯡꯒꯁꯨ ꯎꯅꯈꯤ꯫ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ
6: ꯃꯤꯌꯥꯝꯗ ꯈꯪꯍꯟꯖꯕ ꯔꯤꯖꯅꯦꯜ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯃꯦꯗꯤꯀꯦꯜ ꯁꯥꯏꯟꯁꯦꯁ ꯔꯤꯝꯁ ꯏꯝꯐꯥꯜꯗ ꯅꯤꯡꯊꯧꯀꯥꯕ ꯈꯨꯗꯤꯡꯒꯤ ꯅꯨꯡꯊꯤꯜ ꯄꯨꯡ 2:30 ꯐꯥꯎꯕ ꯔꯦꯌꯔ ꯗꯤꯖꯤꯁ ꯑꯦꯟ ꯖꯦꯅꯦꯇꯤꯛꯁ OPD ꯐꯝꯕ ꯍꯧꯖꯔꯦ꯫ ꯖꯤꯟꯗ ꯁꯣꯏꯕ ꯂꯩꯕꯗꯒꯤ ꯍꯧꯔꯛꯄ ꯂꯩꯅꯥꯁꯤꯡ, ꯄꯣꯛꯄꯗꯒꯤ ꯁꯣꯏꯔꯛꯄ, ꯃꯄꯨꯡ ꯃꯔꯩ ꯐꯥꯔꯛꯄꯗ ꯊꯤꯟꯊꯕ ꯅꯠꯇ꯭ꯔꯒ ꯏꯃꯨꯡ ꯃꯅꯨꯡꯒꯤ ꯁꯨꯔꯣꯟꯗ ꯂꯧꯅꯕ ꯂꯩꯅꯥꯁꯤꯡ ꯂꯩ ꯍꯥꯏꯅꯆꯤꯡꯅꯕꯁꯤꯡꯕꯨ ꯈꯪꯗꯣꯛꯄ, ꯒ꯭ꯌꯥꯟ ꯇꯥꯃꯤꯟꯅꯕ ꯑꯃꯗꯤ ꯇꯧꯐꯝ ꯊꯣꯛꯄ ꯊꯧꯔꯝꯁ�ꯡꯒꯤꯗꯃꯛ ꯃꯤꯌꯥꯝꯗ ꯂꯥꯛꯄꯤꯅꯕ ꯈꯪꯍꯟꯖꯔꯤ꯫ ꯃꯈꯥ ꯇꯥꯕ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯔꯦꯌꯔ ꯗꯤꯖꯤꯁ ꯑꯦꯟ ꯖꯦꯅꯦꯇꯤꯛꯁ OPD ꯁꯦꯀꯦꯟ ꯐ꯭ꯂꯣꯔ ꯅ꯭ꯌꯨ OPD ꯕ꯭ꯂꯣꯛ ꯔꯤꯝꯁ ꯏꯝꯐꯥꯜꯗ ꯂꯥꯛꯄꯤꯅꯕ ꯅꯤꯡꯁꯤꯡꯖꯔꯤ꯫
7: ꯃꯅꯤꯄꯨꯔꯒꯤ ꯑꯍꯥꯟꯕ ꯂꯤꯅꯦꯛ ꯃꯁꯤꯟ ꯂꯩꯔꯕ ꯑꯦꯗꯚꯥꯟꯁ ꯔꯦꯗꯤꯌꯦꯁꯟ ꯊꯦꯔꯥꯄꯤ IGRT IMRT ꯔꯦꯄꯤꯗ ꯑꯥꯔꯛ SRS SRT SBRT ꯁꯤꯖꯤꯟꯅꯗꯨꯅ ꯀꯦꯟꯁꯔ ꯅꯥꯔꯕ ꯑꯅꯥꯕꯁꯤꯡꯗ VMED ꯑꯅꯧꯕ ꯇꯦꯛꯅꯣꯂꯣꯖꯤ ꯁꯤꯖꯤꯟꯅꯗꯨꯅ ꯀꯦꯟꯁꯔꯒꯤ ꯃꯩ ꯌꯥꯏꯕꯒꯤ ꯑꯅꯧꯕ ꯇ꯭ꯔꯤꯠꯃꯦꯟꯠ ꯃꯈꯜ ꯑꯁꯤ ꯂꯩꯕꯒ ꯂꯣꯏꯅꯅ ꯃꯩ ꯌꯥꯏꯕꯒꯤ ꯑꯋꯥꯕ ꯑꯗꯨ ꯐꯥꯎꯍꯟꯗꯅ ꯑ��ꯕ ꯄꯨꯟꯁꯤ ꯑꯃ ꯄꯤꯔꯤ। CMHT PMJAY ꯍꯦꯜꯊ
5: ತಾಬಿರಿಬಾ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಲೈಬಾಕ್ ಸಿನ್ಬ ತುಂಬದ ಗಸಿ ಭಗವಾನ್ ಶ್ರೀ ಕೃಷ್ಣಗೆ ಮಪೋಕ್ ನುಮಿತ್ ಜನ್ಮಾಷ್ಟಮಿಗೆ ಥೌರಂ ಪಾಂಗ್ತೋಕ್ನರಿ. ಮಣಿಪುರದಸು ಗಸಿ ಭಗವಾನ್ ಶ್ರೀ ಕೃಷ್ಣಗೆ ಮಪೋಕ್ ನುಮಿತ್ ಜನ್ಮಾಷ್ಟಮಿಗೆ ಥೌರಂ ಪಾಂಗ್ತೋಕ್ಲಿ. ಅಯುಗ್ ಅಂಗನ್ಬದಗಿ ಇಂಫಾಲ್ಗೆ ಶ್ರೀ ಶ್ರೀ ಗೋವಿಂದಜಿ ನಿಗಥೌಖೋಂಗಿ ಗೋಪಿನಾಥ್ ಮಂದಿರ್, ಇಂಫಾಲ್ಗೆ ನಿಂಗ್ಥೆಮ್ ಪುಖ್ರಿ ಮಪಾಲ್ದ ಲೈಬ ರಾಮ್ಜಿ ಪ್ರಭುಗೆ ಮಂದಿರ್ ಅಮದಿ ಇಸ್ಕೋನ್ಗೆ ಮಣಿ ಮಂದಿರ್ ಯಾವ್ನ ಮರುವೈಬ ಮಂದಿರ್ ಸಿಂಗ್ದ ಭಕ್ತ ಕಯಾನ ಲಾಯ್ ಖುರುಂಬ ಲಾಂಗ್ನರಿ. ಗೋವಿಂದಜಿಗೆ ಮಂದಿರ್ದ ಅಯುಕ್ತ ಗೋಪಾಲ್ ಸರ್ಸನಾಮ್ ಪಾತೌಖಿ. ಧರ್ಮಗೆ ಒಯ್ಬ ಮಪುಂಗೈಬ ಥೊರಂ ಸಿಂಗ್ ನುಮಿದಾಂಗಿ ಮತಂದ ಪಾಂಗ್ತೋಕ್ಲಿ. ಮಣಿಪುರ ಸೇವಾ ಸಮಿತಿನ ಜನ್ಮಾಷ್ಟಮಿ ಕುಮೈ ಗಂಬರಿ ಲೇನ ಗೋವಿಂದ್ ಗೋಕುಲಂಗಿ ಥೌರಂ ಗಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಕೊಂಜೆಂಗ್ ಲೇಕಾಯ್ದ ಲೈಬ ಭಾಸ್ಕರ ಪ್ರಭಾತ ಪಾಂಗ್ತೋಕ್ರೆ. ಭಜನ್ ಅಮದಿ ಜಗೊಯ್ ಇಸೈಗಿ ಥೌರಂ ಕಯ ಪಾಂಗ್ತೋಕ್ನ ಶ್ರೀಕೃಷ್ಣಗಿ ಭಕ್ತ ಸಿಂಗ್ನ ಥೊರಂ ಅದುದ ಸರು ಯಾಕಿ. ಥೌಬಾಲ್ ಜಿಲ್ಲಾಗಿ ಯರಿಪೋಕ್ ಬಿಷ್ಣು ನಹಾದ ಲೈಬ ಎಂಎಲ್ಎ ಅಮಸುಂಗ್ ಸಿಎಲ್ಪಿ ಲುಸಿಂಗ್ಬ ಕೈಸಾಮ್ ಮೇಘಸಂದ್ರಗಿ ಯುಂದ ಗರಂಗ್ ನುಮಿದಾಂಗ್ ಬೋಮ್ ಲಂಗ್ಸಿಂದುನ ಪೊಕಾ ಹೇಳಮಗಿ ಥೋಂಗ್ ಅದುಬು ಯಾಲಿಂದ ಫೋಂತೋಕ್ತುನ. ಗಸಿ ಓಲ್ ಯರಿಪೋಕ್ ಅಪುನ್ಬ ಇಮಾ ಲುಪ್ನ ಸಿಂಧುನ ಎಂಎಲ್ಎಗೆ ಯುಮ ಮಾಂಗ್ದ ವಾಕಟ್ ಮಿಫಮ್ ಸತಕ್ರೆ. ವಾಕಟ್ ಮಿಫಮ್ ಅದುದ ಯುಮ್ಲಕ್ತ ಬೋಮ್ ಪೊಕಾ ಎನ್ಬ ಯಾಲಿಂದೆ ಮರಾ ಲೈಬಸಿಂಗ್ ಅಥುಬ ಮತಂದ ಪೂತು ಹಾಯ್ಬ ಖೋಲಾವ್ ಕಯಾಸು ಲಾವ್ಕಿ. ಥೌಂಗ್ ಅದು ವಾಂಗ್ಖೇಮ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗೆ ಮೈಕೈದಿಗಸು ಯಾಮ್ನ ಕನ್ನ ಯಾಲಿಂದ ಫೋಂತೋರಗ್ಲಿ. ನ್ಯೂ ಲೈಫ್ ಫೌಂಡೇಶನ್ ಮಣಿಪುರ್ನ ಎಕ್ಸೆಸ್ ಟು ಜಸ್ಟಿಸ್ ಫಾರ್ ಚಿಲ್ಡ್ರೆನ್ ಹೈಬ ಕ್ಯಾಂಪೇನ್ ಲೇಪ್ದಲ್ಲಿ ಸತರಿ. ಸಹಿ ಅನಿಗೆ ಮಮಾಂಗದಗಿ ಸತದನ ಲಾಗಲಿಬ ಕ್ಯಾಂಪೇನ್ ಅಸಿಗೆ ಮರುವೈಬ ಪಾಂದಂತಿ ಲೈಬಾಗ ಅಸಿದ ಸಹಿ ಸೂದನ ಲುಹೋಂಗ್ಬಗೆ ಸನ್ನೆಬಿ ಎಂಬ ಲೈರಿಬ ಸಿದ್ಧಿಂಗ್ ನುಬನಿ. ನುಬಿ ಮಸಾ ಸಿಂಗ್ನ ಸಹಿ ತರಾನಿ ಪನ್ ಸೂದನ ಅಮದಿ ನುಪಾ ಮಸಾ ಸಿಂಗ್ನ ಸಹಿ ಕುನ್ಮಾಥೊಯ್ ಸೂದನ ಲುಹೋಂಗ್ದನಬ ಸತರಲಿಬ ಕ್ಯಾಂಪೇನ್ ಅಸಿದ ಸೋಷಿಯಲ್ ವೆಲ್ಫೇರ್ ವಿಭಾಗ ಯಾವ್ನ ಮಣಿಪುರ್ಗೆ ಜಿಲ್ಲಾ ಜಿಲ್ಲಾಗೆ ಮರಿಲೇನಬ ಖುದಿಂಗ್ಮಗ್ನ ಕ್ಯಾಂಪೇನ್ ಅಸಿದ ಮತೆಂಗ್ ಪಾಂಗ್ಬಿಬಿಗಿದಮಗ್ ನ್ಯೂ ಲೈಫ್ ಫೌಂಡೇಶನ್ ಮಣಿಪುರ್ನ ಥಗರ್ಪ ಫೋಂತೋರಗ್ಲಿ. ಇಮಾಲೋನ್ಗೆ ನುಮಿತ್ ಮಣಿಪುರಿ ಲ್ಯಾಂಗ್ವೇಜ್ ದೇಗೆ ಥೌರಂ ಗಸಿ ಬಾಂಗ್ಲಾದೇಶ್ಗೆ ಅದಂಪುರ್ ಬಜಾರ್ದ ಲೈಬ ಮಣಿಪುರ್ ಕಲ್ಚರಲ್ ಕಾಂಪ್ಲೆಕ್ಸ್ ತೇತಾಯ್ಗೋನ್ ಆಡಿಟೋರಿಯಂದ ಪಾಂಗ್ತೋಕ್ರೆ. ಥೊರಂ ಅದುದ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಧಗಾಗಿ ಡಿರೆಕ್ಟರ್ ಪ್ರೊಫೆಸರ್ ಮೊಹಮ್ಮದ್ ಅಸಾಜಮನ್ ಹೈ ಮಣಿಪುರಿ ಲೋಲ್ ನಾಟ್ ಅಮಸುಂಗ್ ಸನ್ನೆಬಿ ಗಸಿದಿ ಅವಾಂಗ್ಬ ಥಾಕ್ದ ಲೈರೆ. ಮಸಿಬು ಮಾಂಗ್ಕಿದನಬ ಮಣಿಪುರಿ ಸಿಂಗ್ನ ಸೆಕ್ಷನ್ನ ಹೊರಗದಬನಿ. ಮಣಿಪುರಿ ಜಗೋಯ್ ಥೊಯ್ದೋ ಹಿಂದೋಗ್ನ ಮಾಲೇಮ್ಗೆ ಮಿಯಾಮ್ನ ಪಾಮ್ನಬ ಆರ್ಟ್ ಫಾರ್ಮ್ ಅಮ ಒಯ್ರಿ. ಥೊರಂ ಅದುದ ಬಾಂಗ್ಲಾದೇಶ್ಗೆ ಸಂಗ್ನಾರಿಬ ಈಬ ಎ ಕೆ ಸರಾಮ್ ಅಮದಿ ಆರ್ ಕೆ ನೊಯೋನ್ ಸನಾ ದೇವಿನ ಈಬ ತೊಂಗಾನ್ ತೊಂಗಾನ್ಬ ಲೈರಿಕ್ ಅನಿಸು ಫೋಂಕಿ. ಥೊರಂ ಅದುದ ಮಹಿರೋಯ್ ನಿಫೂಮ್ದೊಯ್ನ ಸರುಗ್ ಯಾದುನ ಮಿತೈ ಮಯಗ್ ಈಬೆಗೆ ಸಂಗ್ದಮ್ನಬಸು ಪಾಂಗ್ತೋಕಿ. ಹೌಕಿಬ ಅಹಿಂಗ್ದ ಇಂಫಾಲ್ ಈಸ್ಟ್ ಜಿಲ್ಲಾಗೆ ಖುರಾಯ್ ಆಂಗೋಮ್ ಲೈಕಾಯ್ದಗಿ ಕಂಗ್ಲಾ ಸಂಗೋಮ್ ಸಂಸತ್ಪ ಲಂಬಿಗೆ ಲೈಜಿಂಗ್ ಸಿಂಗ್ ಮನಾಗ್ದ ಸಖಂಗ್ದಬ ಖುಲಾಯ್ ಬೈಬಸಿಂಗ್ನ ನೊಂಗ್ಮೈನ ಕಾಪ್ತುನ ಹಾಲಂಬ ನುಪ ಅಮಗೆ ಅಸಿಬ ಹಕ್ಸಾಂಗ್ ಪೊಲೀಸ್ನ ಲೌಕಟ್ರೆ. ಲಮ್ಲಾಯ್ ಪೊಲೀಸ್ನ ಥೋಕ್ಪ ಸೇರೋಲ ಮನಹಾಯ್ ಥೌದೋಗ್ ಅದುಗಿ ಮತಾಂಗ್ದ ಸೂ ಮೋದು ಕೇಸ್ ಅಮ್ಮ ರಿಜಿಸ್ಟರ್ ತೌದುನ ಥಿಜಿನ್ಬಗೆ ಥಬಕ್ ಸಥರಿ. ಅಸಿಬ ಹಕ್ಸಾಂಗ್ ಅದು ಜೆನಿಮ್ಸ್ಗೆ ಮೋಗ್ದ ಥಾಮ್ಲಿ. ಪಾವ್ಗೆ ಮರಕ್ ಥರ್ನ ಅತೆನ್ಬ ಬ್ರೇಕ್ ಅಮ್ಮ.
8: ಹೇಮಾ ಥೌಬಾ ಕದಾಯ್ ಸಲುಯಿನೋ
9: ಥಬಗಮ ಚಲುಬನೆ ಇತೈ ಮಬು ಎಸ್ ಐ ಆರ್ ಗೆ ಕ್ಲೇಮ್ ಫೈಲ್ ತೌಬಿಕ್ರಬೊ
8: ಓ ತೌಖ್ರೆ ಮಖಾ ಕೈ ದೌರಕನಿ ಹೈಬದುದಿ ಖಂಗ್ದ್ರಿ.
9: ಕ್ಲೇಮ್ ಫೈಲ್ ತೌಖ್ರಬ ಮತುಂಗ್ದ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಹೈಬದಿ ಇ ಆರ್ ಓ ನ ಕ್ಲೇಮ್ ಕುದಿಮಕ್ ಅಮತ್ತ ಸಿದವಲೈತನ ಲೋಕಲಗ ಯೇಂಗನಿ ತೈಮ.
8: ಓ ಅದುರೋ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಡಿಸ್ಪೋಸಲ್ ಪೇರ್ ಹೈರಿಸೆ ಅದು ಇ ಆರ್ ಓ ನ ಕೌಕಲಕನಿ ಹೈರಿಸಿಬು ಐದಿ ಅಮ್ಕಿ ಜೈಬು
9: ಮಾನಿ ತೈಮ ಕಡಿ ಮತುಕಿ ನಿಂಗಾಯ ಲೈತೆ ದೈ ತೈಮ ಮಖೋಯನ ಕೌಕಲಗಲಬದಿ ದರ್ಕಾ ತಾಯಬ ಡಾಕ್ಯುಮೆಂಟ್ ಕುದಿಮಕ್ ಪೂರಗ ಸತ್ಬಿಗದವನೆ ಮೊಯ್ನ ಇತೈಮಗೆ ಕ್ಲೇಮ್ ಅದು ಯಾಮ್ನ ಸೆರೆಸ ಇನ್ನು ಲೌಡಿ ಹೈಬ ತಾಕ್ಪನಿ ನೀ ದೈಮ
8: ಯಾರೋನ ತಾರಸು ವಾಮ ಲೇಖೈ ತಾಬಂಗಂದ್ರದಿ ಕಮೈನ್ ತೋಬಾ
9: ಕರಿಗುಮ ಲೇಖೈ ತಾಬಂಗಂದ್ರಬಸು ಅತೈ ಉಪಾಯ ಲೈರಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಹೈಬದಿ ಡಿಸಿ ನತ್ರಗನಾ ಚೀಪ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರದಸು ಅಪೀಲ್ ತೋಬಗಿ ಕುತೊಂಚಾಬ ಅದುಮಗ ಲೈರಿ. ಅದು ಇದೈಮ ಅತೋಪ ಸಮನ ಬಖಂಗದಬ ಯಾರೋಸು ಹೆಲ್ಪ್ಲೈನ್ ನಂಬರ್ 1950 ದ ಫೋನ್ ತೋಬಿರಗ ಅದು ಮಂಗಿವಿ ಯಾರೆ
8: ಯಾಮ್ ನುಗೈರೆ ನಂಗ ಥೆಗ್ನದನನೆ ಐನ ಸಮಮ್ನರ ಮಮ್ಮಯಾಮ್ಸೆ ನೋಯ್ನ ಹೆಕೊಪಿರೆ.
9: ಮಣಿಪುರಿಗೊಯ್ನ ಫೈನಲ್ ಎಲೆಕ್ಟೋರಲ್ ರೋಲ್ಸ್ ಸೆಪ್ಟೆಂಬರ್ ಗೆ ತಾಂಗ್ ತರುಕ್ತ ಫೋನ್ ಲಗನಿ. ಪಾವು ಜೆಂಜರಿಬ ಸಿಪ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರ್.
5: ಆಕಾಶವಾಣಿ ಇಂಫಾಲ್ದಗಿ ಪಾವು ತಾಬಿರಿ. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ನ ಪಾನ್ ಇಂಡಿಯಾ ರೆಸ್ಕ್ಯೂ ಅಂಡ್ ರಿಹೆಬಿಲಿಟೇಷನ್ ಕ್ಯಾಂಪೇನ್ದ ಅಂಗಾಂಗ್ ಲಿಸಿಂಗ್ ಅಹುಂ ಸನಿ ಪಾನ್ ಹೇನ ಕಣ್ಬ ಗಮ್ಕ್ರೆ. ಕ್ಯಾಂಪೇನ್ ಅಸಿಗೆ ಮನುಗ್ದ ಎಫ್ ಐ ಆರ್ ಸಮಂಗ ಹುಂಬುದ್ರ ಮಂಗ ಹೇನ ರಿಜಿಸ್ಟರ್ ತೌಕಿ. ವಿಮೆನ್ ಅಂಡ್ ಚೈಲ್ಡ್ ಡಿವಲಪ್ಮೆಂಟ್ ಮಂತ್ರಾಲಯನ ಕ್ಯಾಂಪೇನ್ ಅಸಿ ಜೂನ್

0: ಧರ್ಮನ ಮರಾಯಿ ಚಾಯ್ತರಕ್ಲಬ, ಅಧರ್ಮನ ಮರಾಯಿ ಕಂಗ್ಲಕ್ಪ, ಜಗತ್ಕಿ ಮಪು ಶ್ರೀ ವಿಷ್ಣುಗಿ ನಿಪಾನ್ ಸುಬ ಅವತಾರದ ಸಾಯೋನ್ ಬಿಕಿಬ, ಥೌಸಿಲ್ ಹೈಬ ಥೌಯಾಂಗ್ಬ ಪುಮ್ನಮಕ್ ಪುಖಂಗ್ಬ ಜಗತ್ಕಿ ಮಬುಂಗು ಶ್ರೀ ಕೃಷ್ಣ ಒಯ್ನ ತಾಯ್ಬಂಗ್ದ ಖುಂಡಾರಕ್ಕಿಬ, ನಸಿಗಿ ಕೃಷ್ಣ ಜನ್ಮಾಷ್ಟಮಿಗೆ ಹರಾವು ಮಿಂಖೈ ಖೊಂಜಲ್ಲಕ್ತ ಪೂದುನ ಲಕ್ಷರಿ ಆಕಾಶವಾಣಿ ಇಂಫಾಲ್ಗಿ ಕಂಗ್ಲಾ ಚಾನೆಲ್ಗಿ ಚೈಯೋಲ್ಗಿ ಮಪಾವು ಪೂಬ ಥೌರಂ ಚೈಯೋಲ್ ಸಿದ. ಖುಚ್ಛ ಹೈಬಗಿ ಥಬಕ್ನ ಲಮ್ದಮ್ ಸಿಬು ಮಸಕ್ ತಾಕ್ಪದ ಥೌದಾಂಗ್ ಲೌಬತ ನತನ ಲಮ್ದಮ್ ಸಿಗಿ ಮ್ಯಾಮ್ಗಿ ಪುನ್ಸಿರೋಲ್ದಸು ಸೇಲ್ ಥುಮ್ಗಿ ಲಮ್ದ ಅಚೌಬ ಮತೆಂಗ್ ಒಯ್ರಿ. ಹಯೇಂಗ್ ಥಾಂಗ್ಜ ನಮಿತ್ ಅಹುಂಸುಬ ಥೌರಂ ಪರೇಂಗ್ ನಮಿದಾಂಗಿ ಪುಂಗ್ ತರುಕ್ ಮಿನಿಟ್ ನಿಫು ಕುಂಗಂಗಿ ಥೌರಂದ ಖಾಂಗಬೋಕ್ ಮೊಯ್ರಾಂಗ್ ಪಲ್ಲಿದ ಲೈಬ ಕೌನಾ ಕ್ರಾಫ್ಟ್ಸ್ ಬೆಕ್ಸ್ಗಿ ಪ್ರೊಪ್ರೈಟರ್ ಮೊಯ್ರಾಂಗ್ಥೇಮ್ ಬಿನಿತಾ ದೇವಿಗ ಐಕೊಯ್ಗಿ ಮಿಹುಟ್ ಯುಮ್ನಾಮ್ ಮೇ ಮಚ್ಚನೂಗ ಉನದುನ ಸಾಬ ವರಿವತಾಯಿಗೆ ಥೌರಂ ತಾಂಜಗನಿ ಥೌರಂ ಪುಥೋಕ್ಪ ನೋಂಥೋಂಬಂ ರೋಮಾ.
1: ಅದು ಬಿನಿದಾನ ಹೊಸ ಕೌನಾಗಿ ಕ್ವಾಲಿಟಿ ಮಾಗಿ ಮಗುನ್ಸೆ ಪಲ್ಲಿಂಗೈ ಕಾನ್ಸಿದ ಕೌನಾಸಿ ಕರಂಬ ಮಖಲ್ಗಿ ಕೌನಾನ ಸಾರಗನ ಹೇನ ಬೇಗ್ಸೆ ಕ್ವಾಲಿಟಿ ಫಬ ಹೇನ್ಬಗೆ ಅದುಗ ಬಿನಿದಾನ ಹೊತ್ನಬಿರಿಸೆ ಕರಂಬ ಮಖಲ್ಗಿ ಕೌನಾಸಿಂಗ್ನು ಹಬದುಗಿ ಮತಾಂಗ್ದಸು ಖಸಕ್ತಂಗ್ ಥಂಬಿ.
2: ಕೌನಾಸೆ ಮಖಲ್ ಯಾಮೆ ಕಾಲೇನ್ ಕೌನಾ ಫರಕ್ ಕೌನಾ ನಿಂಥಮ್ ಕೌನಾ ಸಹಿ ಮದ ಕೌನಾಸೆ ಅಹುಂ ಮರಿರಕ್ ಲೋಏ
1: ಓ
2: ಅಂತದ ಬೇಗ್ ಲೋನ್ಬ ಖ್ವಾಯ್ದಗಿ ಫಬಸೆ ಕಾಲೇನ್ ಕೌನಾ ಕಾಲೇನ್ದ ಅಹುನ ಖಾವ ಕೌನಾಸೆ ಅಸಿನ ಖ್ವಾಯ್ದಗಿ ಕ್ವಾಲಿಟಿ ಫಬ ಕೌನಾ ಓಯ್ ಅದು ಸಾಬದಿ ಲೋಯ್ನ ಸಾಬ ಯಾಯ್ ಫರಕ್ ಕೌನಾ ನಿಂಥಮ್ ಕೌನಾ ಲೋಯ್ ಸಾಬ ಯಾಯ್ ಅದುಬ ಖ್ವಾಯ್ ಕ್ವಾಲಿಟಿ ಲೈಬದಿ ಕಾಲೇನ್ ಕೌನಾಸೆ ಓಯ್ ಅದುನ ಐಗಿದಿ ಅಯಾಂಬನ ಕಾಲೇನ್ ಕೌನಾ ನಂಗತ್ತ ಸಾಯಿ ಹಾಯ್ತಾ ಪೋಟ್ಸೆ ಫರಕ್ ಕುಂಬಸಿನ ಅಖೋಯ್ನ ಮಖೋಂ ಮನಿಂಗ್ ಲೋನ್ಬದ ಖರ ಸಿಜಿನಬ ಅದುನ ಮಮ್ಮಂದಿ ಕಾಲೇನ್ ಫರಗಾನ ಲೈ
0: ತೊಂಗಾನ್ ತೊಂಗಾನ್ಬ ಥಾಜತ್ಕಿ ತೊಂಗಾನ್ ತೊಂಗಾನ್ಬ ಐಬಸಿಂಗಿ ಕಲ್ಪನಾಗಿ ಖೊರ್ಜೈನ ಸೈಥಾಜಬ ಥಾಗಿ ಇಸೈನಿ. ಲಾಕ್ಲಿಬ ನೋಮಾಯಿಜಿಂಗ್ ನುಮಿತ್ ಸೆಪ್ಟೆಂಬರ್ಗೆ ತಾಂಗ್ ತರುಕ್ ನುಮಿದಾಂಗಿ ಪುಂಗ್ ತರೇತ್ ಮಿನಿಟ್ ನಿಫು ಮಂಗಾ ಸಂದೋಕ್ಷಗನಿ ಥಾಸಿಗಿ ಇಸೈ. ಬಿಮೋಲ್ ಫಿಬೌಗಿ ಮಯಕ್ತ ಹೈಕ್ರುಜಂ ದೇವೇಂದ್ರನ ಪುಥೋಕ್ಪ ಥಾಸಿಗಿ ಇಸೈನಿ. ಸೈಶಕ್ ಲಿಬಿನ ಸಿಜ ಗುರುಮಯುಂ ಸುಚಿತ್ರಾ ದೇವಿ.